ಸತತಿ ನಿಖಸಂ ತ್ಯಾಯ ಏನ ಜನತಾಗೆ ವಸ್ಕಿಶ್ ನೈ ತುದ್ವೆ ಕೀಜಕ್ ತು ಪಾಯ ಇಕ ನಾನು ತು ಮೇಲ ಹೈ ಕಾಪೋ ತು ದಿಖವಾಯ ಕಿರ್ಪಾ ದೇ ಜಾಣೆ ಜಿಥೆ ತುದಾ ಬುಝಾಯ ಸಹಜ ಹಿ ಸಚ್ ಸಮಾಯ ಸಹಜ ಹಿ ಸಚ್ ಸಮಾಯ।